ಎಸ್ ಲಿಸ್ನರ್ಸ್, ವೆಲ್ಕಮ್ ಬ್ಯಾಕ್ ಟು ನಮಸ್ತೆ ಹಲೋ ಆದಾಬ್. ದಿಸ್ ಈಸ್ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ಆ್ಯಂಡ್ ಹಿಯರ್ ಇಟ್ ಈಸ್ ಆರ್ ಜೆ ಚರಣ್. ಸೊ ಬ್ಯಾಕ್ ಟು ದ ಟಾಪಿಕ್ ಆಫ್ ಫುಟ್ಬಾಲ್ ಡೇ. ತೊ ಅಚೀವ್ಮೆಂಟ್ಸ್ಕಿ ಬಾತ್ ಕರೆ ತೊ ಇಂಡಿಯಾ ನೆ 1951 ಔರ್ 1962 ಕೆ ಏಷ್ಯನ್ ಗೇಮ್ಸ್ ಮೇ ಗೋಲ್ಡ್ ಮೆಡಲ್ ಜೀತಾ ಥಾ.

0: ರೇನ್ಬೋ 101.9.
1: ಮೌನ ಮೇಲನು
2: ರಿಮ್ ಜಿಮ್ ಹೈದರಾಬಾದ್, ದಿಲ್ ವಾಲಿ ಜಿಂದಾಬಾದ್.
3: ಚಿಟಿಕಿಡು ಮಾಟಲು,
4: ಗುಪ್ಪೆಡು ಜ್ಞಾಪಕಾಲು,
3: ಗಂಪೆಡು ಪಾಟಲು,
5: ಬೋಲೆಡು ರಾಗಾಲು ಕುರಿಸೇ ವೇಳ, ಮನಸ್ಸಲು ಮುರಿಸೇ ವೇಳ.
2: ರಿಮ್ ಜಿಮ್ ಹೈದರಾಬಾದ್, ದಿಲ್ ವಾಲಿ ಜಿಂದಾಬಾದ್. ಮೀ ಆಲ್ ಇಂಡಿಯಾ ರೇಡಿಯೋ ಎಫ್ಎಂ ರೇನ್ಬೋ 101.9. ರೇನ್ಬೋತೋ ಜೀವಿತಂ ರಂಗುಲಮಯಂ.